ಪಂಡದೇವಾಯ ಗೋಬ್ರಾಹ್ಮಣೇತಾಯ ಚ ಜಗದೇತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ಸುರಿಯತಾಂ ದೇವದೇವಸ ನಾರಾಯಣ ಜಗದ್ಪತೇ ಸ್ವದೀಯ ನಾವಧಾನೇನ ಕಥೆ ಶಿಶವಾ ಕಥಾ ಸರ್ವೇ ಸುರತಾರ ಸಾವಧಾನಾಂ ಭವಂತು. ಶ್ರೀಮದ್ ಭಾಗವತ್ ಮಹಾಪ್ರಾಣಕೋ ಐಲೇ ತೃತೀಯ ಸ್ಕಂದಕೋ ತ್ಯೈ ಸದ್ಯ ಹೇ ಗೋಪಿ ಕತಿ ಕಥಾ ಕೋ ವರ್ಣನ ವಿಸ್ತಾರ ಗರೇ ಶಭನೇ ಸಂಕೀರ್ತಮಾನ್ ಮಹಾರಾಜ ಪರೀಕ್ಷಿತ ಸುಖದೇವಲೇ ಬತಾವನು ಭಯೋ ಲೌತ ಸಮನ ಕಾದೃಶಿ ಪ್ರಣಾಳಿ ಅವ ತಪೈ ಕೇ ಸುನ್ನ ತಾಯಿ ಬಸಂತ ಬನಿಗನ ಶ್ರದ್ಧಾ ಕ್ರಿಮಾ ಲೋ ಮೇರೋ ಭಗವಾನ್ ಹಜುರ ಕಮಖಾರ್ ಬಿಂದ ಬಾಟ ಮೈಲೇ ಧೈರಿ ಮೈ ಮಾರು ಸುಂದೇ ನೇ ಈಜುಕು ಕಥಾ ಕಾಂಗರ ವಿಶ್ರಾಮ ಬೇ ಕೋಥಿ ಬಣ್ಣೆ ವಿಷಯ ಕಾಲಾಗಿ ಮಹಾನ್ ಪರಾಕ್ರಮಿ ಕರ್ದಂ ನಾಮಗರಿಕು ಪ್ರಜಾಪತಿ ಆಪ್ನಿ ಪತ್ನಿ ಕುಪಾಸ್ ಬಾಟ ನೌವಡಾ ಛುರಿ ಜನ್ಮಾಯ ಪಶಿ ದಸೂ ಕಾಲ ಲಾಗಿ ಯು ಸಂಸಾರ ಲಾಯಿ ಛೋಡೇರ ಪರಮಾತ್ಮ ಪ್ರಾಪ್ತ ಹೊನೆ ಕಾ ನಿಶ್ಚಯ ಕಾಲ ಲಾಗಿ ನಡೇ ಗನು ಭಯ ಗೋ ಭಗವಾನ್ ಸ್ವಯಂ ಆಪುನೈ ತಿಮ್ರು ಸುರಭೈರಮ ಜನ್ಮಂಶು ಭಣ್ಣೆ ಪ್ರಭು ಬಾಟ ಹುಕುಂ ಭಯ ಗೋ ಕಿಶಿ ಬೆಲಾಮ ಐರಿ ಪ್ರಭು ಕು ಪ್ರಾದುರ್ಭಾ ಭುನಾ ಕಾಲ ಇತ್ಯಾಡಿ ಹುನವು ದೇವಹುತಿ ಮಹಾರಾಣಿ ಕಾ ಗರ ಬಾಟ ಪರಮಾತ್ಮ ಐರೆ ಉಚ್ಚ ಗ್ರಹ ನಕ್ಷತ್ರ ಯುಗ ಬಾರ ಕರ್ಣ ಬೇಲಾ ಸಮಯ ಮುಹೂರ್ತ ಗೋ ಸಮಯ ಥಿಯೋ ಆಜ ಭಗವಾನ್ ಪರಮಾತ್ಮ ಪ್ರಾದುರ್ಭಾವ ಹುನೋ ಜಸ್ ಅವತಾರ ಪ್ರಭು ಗೋ ಥಿಯೋ ಕಪಿಲ್ ಜಯ ಬಲು ಕಪಿಲ ಅವತಾರ ಭಗವಾನ್ ಪ್ರಭು ಗೋ ಆಕಾಶ ಬಾಟ ಫುಲ್ಮಾಲಾ ಗುಚಲಾ ಬಿರುಕು ವೃಷ್ಟಿ ಅನಿ ಪ್ರಭು ಕಾ ದಸವಟ ಮನೆ ನವ್ವಡಾ ದಿರಿ ಮೈನಿಯವರು ದಿದಿಯವರು ನುಂಥ್ಯೋ ಭಗವಾನ್ ಕಪಿಲ್ ದೇ ಪ್ರಭುಲೇ ಆಪ್ನೆ ಮಾತಾ ದೇವತೆ ಆಜ್ಞಾ ಗೌರ್ ನಮ ವಿಷಯ ಬಾಟ ಅಲಗ್ ಹುನಾ ಕಾ ಲಗಿ ಪಿತಾಜಿ ಜಂಗಳ ಜಾನೆ ಅವ ಹಜುರ ಪರಮಾತ್ಮ ಚಿತ್ತ ಲಗಾಯರ ಪ್ರಭು ಕು ಪ್ರಾರ್ಥನಾ ಗರಣೆ ಭಜನ ಗರಣೆ ಮನನ ಗರಣೆ ಕೈರೇ ನ ಟುಟಾವಣೆ ಮೇರು ಆಮ ಅವ ತಪಾಯಿ ಸಂಗ ಮೇರು ಯೋ ಪ್ರಶ್ನ ಸಮಾತಾ ಸ್ತ್ರೀ ಅವ ತಪಾಯಿಕೋ ಸಾತ್ಮ ಜನ್ಮೇಕಾ ನೌವಡಾ ದಿದಿಯವರಲ್ಲ ವಿವಾಹ ಗರ ದಿನಚು ಭಣ್ಣೆ ನಡೆಯ ಗರೇರ ನೌವಡಾ ದಿದಿಯವರು ವಿವಾಹ ಕಾ ಲಾಗಿ ಬ್ರಹ್ಮಾಜಿ ಕಾ ಮಾನಸಿಕ ಪುತ್ರ ಸಂಜಮ್ಮ ದಸ್ ವೈ ತೀಸ್ ಮಧ್ಯೆ ಜವ ನಾರದೆ ವಿವಾಹ ಗರ್ದೇರನ್ ಅವರು ಬಾಕಿ ವಿವಾಹ ಗರಸಂತೇನಿ ಬಾಕಿ ಬಿಲೆ ವಿವಾಹ ಗರ್ದ ತಿನಿಕಾ ಲಾಗಿ ಮಾವ ಮದ್ದಿಂಚು ಬಣ್ಣೆ ನಡೆಯ ಗರೇರ ಜಮ್ಮ ದಾಸೋಟ ದಿದಿಯವರು ಪ್ರಭುಲಿ ಮನೆ ನವೋಡ ದಿದಿಯವರು ಕಕ್ಷಸ್ಲಾ ಟಗ್ರವನ ಭೂ ಕಬಿಲವ ತಾರ್ ಪ್ರಭುಲಿ ಬನರ್ವಂದೇಕಿ ಜಿಠಿ ಲೈ ದೇಸ್ಕಿ ಸಿಂಬಾಟ ಬ್ರಹ್ಮ ಮರಿಚಿ ಲೈ ಕಲಾದೀನು ಭೂ ಅದ್ರಿಳ ಅನಸೂಯ ಅಂಗಿರಲೈ ಶ್ರದ್ಧಾ ಪುಲಸ್ತಲ ಹವಿರಿ ಭೂ ಪುಲಹಲೈ ಗತಿ ಕರ್ತುಲೈ ಕ್ರಿಯ ಭೃಗುಲೈ ಖ್ಯಾತಿ ಬಸಿಷ್ಠಳ ಅರುಂಧತಿ ಅಸುರ ವರ್ಣಲೈ ಶಾಂತಿ ಇಷ್ಟ ದೀನು ಭೂ ಅನೇ ದಿದಿ ಸಗೆ ಪಚೆ ಸಬ್ಕು ಮನ ಪಾರ್ ಹರ್ಷಭೋ ಭಗವಾನ್ ಪ್ರಭು ಕು ಪ್ರಾರ್ಥನಾ ಭೂ ಅವರ ಮನನ ಕ್ರೀತನ ಧ್ಯಾನ್ ನಿಧಾಸ್ ಇತ್ಯಾದಿ ಸಾರಾ ಭಯಕು ಬರಣಿ ವಿಸ್ತಾರ ಹಜುಳ ಮೇಲೆ ಪ್ರಸ್ತುತ ಗನೆ ಲೌತ ಸೌನಕಾದಿರಿಸಿ ಪ್ರಣಾಳಿ ಅವ ತಪೈಕೆ ಸುನ್ನ ಚೈ ಬಸಂಚ ಮನಿಗನ ಮಹಾರಾಜ್ ಪರೀಕ್ಷಿತ್ ಕು ಪ್ರತಿಮ ಸುಖದೇವ ಸ್ವಾಮಿಲೆ ಗಂಭೀರ ಬಾಣಿಮ ಐಲೆ ಆಪ ಮಾತಾ ಕಾ ಒಪರಮ ಪ್ರಭುಳೆ ದಿನು ಮೇಕು ಆಶ್ವಸ್ತ ಸ್ವಾವತ್ ನೀತಿಗತ್ ಕಾರ್ಯಕ್ರಮ ಕೂಲಾಗಿ ನಿರ್ಣಯ ಗರಣಾ ಕಾಲಾಗಿ ಅವ ಬಾಕಿ ಅಂಶ ನೌವಡ ದಿದಿಯವರು ವಿವಾಹ ರದಿ ಸಗೆ ಪಶಿ ದಶಮ ಕಾಲ ಲಾಗಿ ಮಾ ಸ್ವಯಂ ಭಗವಾನ್ ಪರಮಾತ್ಮ ಪರಮೇಶ್ವರಳೆ ಆಪ್ನಿ ಮಾತಾ ದೇವೋತಿ ಲೈ ಜ್ಞಾನ ಬರದ ವಿಷಯ ಮಾ ಪ್ರಮಾಣ ಕರ ಉದಯ ಹನುಮಂತವನ್ನೇ ಸಂಬಂಧಕು ಕಥಾ ಎ ಸದ್ಯ ಬಟ್ ಭಾಗವತ್ ಮಹಾಪ್ರಾಣಕು ವಚನಾ